ಧಾಮ ಹೆಲಸ ಇಷ್ಕಹಸ ಏಟಂ ವಾಮ ಹೆ ಗಂಗು ತಾರುಣ್ಯ ತುಲಭೆ ಭಾಮ ಹೆಲಸ ಇಷ್ಕಹಸ ಏಟಂ ವಾಮ